ಹೊಯ್ರೆಲ್ಲಡಾ ಹೀರೋಳು ಮಚ್ಚಿಯೋ ಭಾರಿ ಅರರ ಉಂದಿರ ಉಂದಿರಿ ಮೇ ಹೊಯ್ರೆಲ್ಲಡಾ ರೋಳು ಮಚ್ಚಿಯೋ ಭಾರಿ ಉಂದರೋಲಿನೋ ಹಾತ ಮೇ ಝಾಡು ಉಂದರೋಲಿನೋ ಹಾತ ಮೇ ಝಾಡು ಉಂದರೀಲಿನಿ ಬಾರಿ ರಹಟ ಲಾಗಿ ಉಂದರಲಿ ಚಿತ ಲಾಗಿ ಉಂದರಲಿ ಹರಿದ್ವಾರೆ ಚಾಲ ಮಾಳಾ ಫೇರಾರ ಮಾರಿ ಭಜನ ತುವಾರೆ ಚಾಲ.